0: ಮಜ ಸವಳ ಪಣೂರಂಗ ಮಜ ಸವಳ ಪಣೂರಂಗ
1: ಮಜ ಸವಳ ಪಣೂರಂಗ ಮಜ ಸವಳ ಪಣೂರಂಗ
0: ಮಜ ದೇಹಚ ಆತ್ಮಲಿಂಗ ಮಜ ದೇಹಚ ಆತ್ಮಲಿಂಗ
1: ಮಜ ದೇಹಚ ಆತ್ಮಲಿಂಗ ಮಜ ದೇಹಚ ಆತ್ಮಲಿಂಗ
0: ಇತು ಜನಿಚ ದೇವುಳ ಕವಿತು ಜನಿ